0: అదొమ్మ థోరం తావిరి వసి ఆకాశవాణి ఇంఫాల్గి కంగా ఛానల్గి అయ్యుకి థోరం పరింది హౌజు లవ్ విరసి లవ్ సింగుగి వాఫంద పాన్గి లైనా తిల్నా
1: ఎక్కువగి రాజా మణిపూర్ ద పానసి మరోయిబ ఇన్సాన్ అమ్మని పాన్ థాబబు ఇక్కడ యామ్న పాన్నరుబగి మరం అతోప అమ్మన సెబా యామ్న సంగదబ సాసన పాందబ లైనా తిల్న తాబగి సంగ హంతబనని హబియై లైనా తిల్న తాబగి సంగ హంతై హైజబ తారగసు ಯಾಮ ಅಮಾಂಗ ತಾಥೋಗನ್ಬಂಬ ತಿಲ್ ಅಮದಿ ಲೈನ ಮಖಲ್ ಖರದಿ ಅಕ್ಕಿ ಲಂದಂಸಿದಸು ಸಹಿ ಕುದಿಂಗ ಅದುಮಕ್ ತೆಂಗನರಿ ಪಾನ್ಬು ಮಾಂಗ್ ತಾಕ್ಪ ತೋಗಲಿಬ ತಿಲ್ ಸಿಂಗ್ ಮನುಂಗ್ದ ಖ್ವಾಯ್ದಿಗೆನ ಕಿನರಿಬಸಿ ಮರು ಅಮದಿ ಮನಾವ್ ಹುಲಿಬ ತಿಲ್ ಸಿಂಗ್ ಅಸಿನಿ ಮಖೋಯಿಸಿ ಮಸಿ ಪಾನ್ಬ ಕಂಚಿಕ್ ತಿಲ್ ಮಸಿ ಪಾಂದಬ ಕಂಚಿಕ್ ತಿಲ್ ಅಸುಮ್ನ ಪನ್ಬಿಯೈ ಹರಿಬ ಕಂಚಿಕ್ ತಿಲ್ ಸಿಂಗ್ ಅಸಿನ ಪಾನ್ದ ತಾಕಿಬ ತಾರಗದಿ ನೌನ ಹೋಗಚ್ಚರಗಲಿಬ ಪಾನ್ಗಿ ಮನಾ ಸಿಂಗ್ ಕ್ವಿಧಬಸಿ ತೆಂಗೈ ಕರಿಗುಂಬದ ಕಂಗ್ದುನ ಸಿಹಲ್ಲಿ ಫುಕ್ತೋಗ್ಲಗ ಎಂಬದ ಪಾನ್ಗಿ ಮರುಸಿಂಗ್ದ ಸೆಂಟಿಮೀಟರ್ ಅಮ್ಮ ಮಖಾಯಿಮುಕ್ ಲಾವುವ ಮಕುಲ್ ಮಸಾ ಮಸಾಸಿಂಗ್ ಲೈರಂಬಸಿಸು ತೆಂಗ್ನೈ ಹುಟ್ಪಗಿ ಮೌಂಗದಸು ಮಖಾ ತಂಬ ಸರುಕ್ತಗಿ ಹುಟ್ಪ ಹುರಗ್ಲಗ ಪಾಂಬಿಗಿ ನೌರಿಬ ಮಯೋನ್ಗಿ ಸರುಕ್ಲೊಮ್ದ ಹುಟ್ಕಟ್ಪಸಿ ಇಕೊನೆ ಉಗನಿ ಖರ ಲೀರಬ ಪಾನ್ಸಿಂಗ್ದ ತಾಬ ಒರಗನ ಪಾಂಬಿಸಿಂಗ್ನು ಕುಯ್ತರಗ ಅಮುಕ್ ಮಸಾ ತೆಕಲಕ್ಪಸು ತೆಂಗ್ನೈ ತಿಲ್ಸಿಂಗ್ ಅಸಿನ ಸೊಗಲಬ ಪಾನ್ಸಿಂಗ್ ಸಿ ಲೀದುನ ತಮ್ಲಂಗಿ ಮತಂದಸು ಮಖಲ್ ಮಖಾ ಕಯಾಗಿ ಕೊಕ್ಫಾಯ್ ಅಮದಿ ಬ್ಯಾಕ್ಟೇರಿಯಾಸಿಂಗ್ ತಾಸಿಂದುನ ಪತ್ ಪುಂಬದ ಥುಜಿಲಲಿ ಅಸಿಗುಮ ತಿಲ್ಸಿಂಗ್ ಅಸಿದಗಿ ಕನ್ನಬಗಿ ದಮಕ್ತ ಪಾಂಬಿನ ಮಪುಂಗ್ ಫಾದ್ರಿಂಗೈ ಮಪುಂಗ್ ಫಾನ ಮನವ್ ತಾದ್ರಿಂಗೈದ ತಿಲ್ನ ಅಸಿಗಿ ಲಯೋಂಗ್ಸಿಂಗ್ ಅಸಿ ಉಲಕ್ಪ ತಾರಗದೆ ಮೊನೋಕ್ರೊಥೋಫೋಸ್ ಮಿಲಿ ಲಿಟರ್ ಅಮ ಇಸಿಂಗ್ ಲಿಟರ್ ಖುದಿಂಗ್ದ ಯಾನ್ಬಿರಗ ಮನಾ ಮಖೋಂಗ್ ಚೋ ನನವ ಕಪ್ಥೋಪಿಯು ಅಸಿಗುಂಬೆದಾಗ ಸಿಕ್ಕಾ ಕುರುಬ ಮತ್ತು ನುಮಿತ್ ತರಮರಿನಿ ಫಾವುಬದಿ ಚಾನಬಗಿ ದಮಕ್ತ ಹೆಪ್ಪಿರೋಯ್ದಬನಿ ತಿಲ್ನ ಅಸಿನ ಸೊಗಲಬ ಪಾನ್ಸಿಂಗ್ ಅಕೋಯಬದ ಮಖೋಂಗ್ ಸೊಮ್ಜಿಂದುನ ಹಪ್ಸಿನ್ ವಯಾಬ ಹಿದಾಕ್ ಸಿಂಗ್ ಹಬದಿ ಫ್ಯಾನ್ ವೆಲರೇಟ್ ನತ್ರಗನ ಮಲಾಠಿಯೋನ್ ಮ ಫೋಲೋಯ್ನ ಹಪ್ಸಿನ್ ಬಿಬೆಯಾಯ್ ಸಂಗಮಮಗಿ ಲೌಫಮ್ದ ಹರಿಬ ಹಿದಾಗಸಿ ಕಿಲೋಗ್ರಾಮ್ ತರೇ ಮುಗಿಸಿ ಹಪ್ಪಿಯು ಅದು ಪಾನ್ ಸಿಂಗ್ದು ಕರಿಗುಂಬ ತನ್ಬಿಗೆ ಹೈಬ ತಾರಗಸು ಲೈಬಾಕ್ತ ಹಾಕ್ರಬ ಮತ್ತು ನುಮಿತ್ ತರಾನಿ ಲೈರಬ ಮತ್ತುಂಗ ತಂಥೋಪಿಬೆಯಾಯ್ ತಂಗಾಯಿ ಫದನ ನುಮಿತ್ ತರಾನಿ ದಿ ಕನಹಂಗನಿ ಅದು ಮಖೋಕ್ತ ತಾಬ ಲಿಬ್ ಹೊಪ್ಪರ್ ಹರಿಬ ತಿಲಸಿಗಿ ಲಯೋಂಗ್ದಿ ಲೈಮಾಯ್ ಮಪ್ಪ ಅದು ಐದಗಿ ಪಾಂಖೋಕ್ತು ಅಂಗಾಂಗ್ಬ ಮರಿಕ್ ಮರಿಕ್ ಸಿಂಗ್ ಪಕ್ಷಿಂದು ಲೈಬಸಿ ತೆಂಗ್ನೈ ತಿಲ್ ಸಿಂಗ್ ಸಿನ ಮಹಿ ಸುಕ್ತೋಕ್ಪ ಅಮದಿ ಪಾಂಬಿಗೆ ಸಹುದ ಕಾಯ್ಬ ಪೀಬದಗಿ ಪಾಂಬಿ ಸಿಂಗ್ ಅದು ಸೌದಂ ತೆನ್ನ ಕೋಲಿ ಸುಂಗ್ಜಿಂದುನ ಲೈಬಸಿ ತೆಂಗ್ನೈ ಕರಿಗುಂಬದ ಕುಯ್ತರಕ್ಪಸು ಯಾವೆ ಕೊನಮಸು ಮಾನ್ಬ ಅಮದಿ ಅಂಗೋಬು ಮಸುಗಿ ತಿಲ್ ಮಸಾ ಸಿಂಗ್ ನಬ್ ನಪ್ತುನ ಲೈಬಸು ಇಕೊನೆ ತೆಂಗ್ನಗನಿ ತಿಲ ಸದಿಗಿ ಸುಂಗಾಕ್ತೋಗ್ನಬಗಿದಮಕ್ತ ಮಲಾಠಿಯೋನ್ ಇಸಿ ಮಿಲಿ ಲಿಟರ್ ತರಮಂಗ ಇಸಿಂಗ್ ಲಿಟರ್ ತರ ಕುದಿಂಗ್ದ ಯಾನ್ಬಿರಗ ಕಥೋಪಿರಗದಿ ತಿಲ್ ಸಿದಗಿ ಮಪುಂಗ್ ಫಾನ ಅಥೋಪ ಅಂಗಂಗನಿ ಹರಿಬ ತಿಲ್ ಸಿಂಗ್ ಸಿದನ ತನ ಪಾನ್ದ ಮರುವಿನ ಮಾಂಗ್ ತಗಲಿಬ ಲೈನಾ ಸಿಂಗ್ ಮನುಂಗ್ದ ಲಿಪ್ ಲೈಟ್ ಹರಿಬ ಲೈನಾ ಸಿಸು ಮರು ಓಯ್ ಲೈನಾ ಸಿಗಿ ಲಯೋಂಗ್ ಸಿ ಮನಾಗಿ ಸರುಕ್ ಸಿಂಗ್ದ ಉತ್ಪ ಹೌರೈ ಮನಾದ ಅಪಿಕ್ಪ ಕೊರಕೋಯ್ನ ಮುಸ್ಲಿಂ ಮುನ ಲೈಬ ದಾಗ್ ಸಿಂಗ್ ಸಿ ಅಹನ್ಬದ ಉವು ಫಂಗನಿ ದಾಗ್ ಸಿಂಗ್ ಸಿ ಯಾಮ್ನ ತೂನ ಪಕ್ಥೋಕ್ ಸೌಥೊರಕ್ತುನ ದಾಗ್ ಸಿಂಗ್ಗೆ ಮೌಂಗ್ದು ಇಕೋಯ್ಕೋಯ್ನ ಲೈಬಸು ಯಾವಿ ಕರಿಗುಂಬದನ ಇರು ಮೌಂಗ್ ಮಾನ್ನ ನಟ್ರಗನ ಮೌಂಗ್ ಮರಿಲ್ ನಾಯ್ದನ ಸೌಥೊರಕ್ಪಸು ತೆಂಗ್ನೈ ದಾಗ್ ಸಿಂಗ್ನ ಮನಾಗಿ ಸರು ಅಯಾಂಬ ಕುಪ್ಸಿಲಕ್ಕನಿ ಮಫಂದುದಗಿ ನಪು ಮಸು ಮಾನ್ಬ ತರು ತರುಬ ಮಹಿ ಮರಿಕ್ ಮರಿಕ್ ತಾಬಸು ತೆಂಗ್ನಗನಿ ದಾಗ್ ಸಿಂಗ್ದುನ ಕಂಗ್ಸಿಲಕ್ಲಬ ಮತ್ತುಂಗ್ದ ಕೇನ್ಕಿದುನ ಮನಾದು ಹೋನಲೈ ಅಹೋಬ ಸರುಕಿ ಮಪ್ಪಾನ ವಾಯ್ದು ಕೊನಮಸು ನಟ್ರಗನ ನಾಪು ಮಸು ಚಂಗ್ಲಪ್ ತೌನಲೈ ನೋಂಗ್ ಯಾಮ್ನ ತಾರಬ ನಟ್ರಗನ ಇಸಿಂಗ್ ಮನಲಿ ಸಾಂಗಸಿ ಯಾಮ್ನ ವಾಂಗ್ಲಗದಿ ಲೈನಾ ಅಸಿ ಯಾಮ್ನ ಥುನ ಸಂದೋರೈ ಮನಾ ಪಾಲಿಬ ಮಖುಕ್ತು ಪಾವುಬ ಪಲ್ಹನ್ಬಸು ಇಕೊನೆ ತೆಂಗ್ನಗನಿ ಲೈನಾ ಅಸಿ ಕೊಕ್ಫೈ ಸುಜ ಅಯಾಂಬನ ಸರಾಸಿಂಗ್ದಗಿ ಸೇನರೈ ಮರಮದುನ ಅಫಬ ಲೈನಾ ಸೇಂದಬ ಸರಾಸಿಂಗ್ ಖಲ್ಲಗ ಥಾಬಿಬ ಥರಂದಾಯದ ಇಂಡೋಫಿಲ್ ಜೆಟ್ 78 ಗ್ರಾಮ್ ಕುನ್ ಇಸಿಂಗ್ ಲಿತರ್ ಖುದಿಂಗ್ದ ಯನ್ಬಿದುನ ತುಂಬನ್ಬಿರುವ ಮತ್ತುಂಗ್ದ ಥಾಗದೋರುವ ಪಾನ್ಸಿಂಗ್ ಅಸಿ ಪುಂಗ್ ಅಹುಂ ತಿಂಬಿರಗ ಥಾರಬಸು ಕಾಣಬಸು ಫಂಗನಿ ಅದು ಕರಿಗುಂಬದ ಎಂಬದ ಪಾಂಬಿ ಖುದಿಂಗ್ದ ಲೈನಾ ಅಸಿನ ತಾಬ ತೆಂಗ್ನಬ ತಾರಗದಿ ಮೆನ್ಕೋಜೆಫ್ ನತ್ರಗನ ಕೊಪ್ಪರ್ ಆಕ್ಸಿಕ್ಲೋರೈಡ್ ಹರಿಬಿಸಿ ಗ್ರಾಮ್ ಕುನ್ಮಂಗ ಇಸಿಂಗ್ ಲಿತರ್ ಖುದಿಂಗ್ದ ಯನ್ಬಿದುನ ಮನಾ ಸಿಂಗ್ ಸಿ ಚೋನನಬ ಕಥೋಪಿಯು ನುಮಿತ್ ತರಮಂಗನಿ ತರಮಂಗನಿ ಕಾನರಗ ಅನಿರ ಅಹುಮ್ಲಕ್ತಂಗ್ ಕಥೋಪಿಯು ಲೈನಾ ಅಸಿನ ಸಾಥಿನ ಸೋಗಲಪ ಮನಾ ಸಿಂಗ್ ಅಮದೆ ಅಕಂ ಮನಾ ಸಿಂಗ್ ಲೌಥೋಪಿದುನ ತನಾನ್ ತನಾನ್ ಥಂಬನ ಎಂಬ ನುಂಗಾಯ್ಬಗಿ ಮಥಕ್ದ ಮಖಾ ತಾನ ಸಂದೋರಕ್ತನಬ ಮಸಾಕಮಸು ಅಹಲಿ ಅದುಗ ಸ್ಕೋರೋಟಿಯಂ ರೋಡ್ ಹರಿಬ ಲೈನಾ ಅಸಿನ ನಾರಬ ಪಾನ್ಗಿ ಮನಾ ಪಲಿಬ ಮಖೋಗದು ಅಹನ್ಬದ ಪಸಿಲಕ್ಕನಿ ಲೋಯ್ನನ ಮರು ಸಿಂಗ್ದುಸು ಪಸಿಲಕ್ಪಸಿ ತೆಂಗ್ನೈ ಪಲ್ಲಬ ಮಖೋಕ್ ಸಿಂಗ್ದು ಕೊನಮಸು ಸಂಗ್ಲಯಿ ಥೋಥೋ ಲಾವ್ರಯಿ ಲಂಘಿ ದೌನ ಚಿಂಗ್ಸಿಲಯಿ ಅದುಬು ಮಹಿ ಥೋಕ್ನ ಪತ್ಪದಿ ತೌದೆ ಲೈನಾ ಅಸಿನ ಮಪುಂಗ್ ಫಾರಬ ಪಾನ್ ಸಿಂಗ್ದನ್ ಹೇನ ತಾಗಲ್ಲಿ ಲೈನಾ ಸಿಂಗ್ ಅಕ್ತೋನಬಗಿದಮುತ ಲೈನಾ ಅಸಿ ಕರಿಗುಂಬ ತಾಸಿನ್ಬ ಹೊರಪ ತಾರಗದಿ ಪಾನ್ ಸಿಂಗ್ ಸಿ ತಂಥೋಪಿಬಸು ಯಾಯ್ ಅದುಗ ನೌರಿಬ ಪಾನ್ ಒರಗನ ಪ್ರೊಪಿಕೊನಾಜೋಲ್ ನತ್ರಗನ ಹೆಕ್ಸಾಕೊನಾಜೋಲ್ ಹರಿಬೇದಾಗಸಿ ಮಿಲಿ ಲಿಟರ್ ಅಮ ಇಸಿಂಗ್ ಲಿಟರ್ ಖುದಿಂಗ್ದ ಯಾನ್ಬಿರಗ ಕಥೋಪಿಯು ಥಂಜನಿಂಗ್ಬ ವಫಮ್ದಿ ಲೈನಾ ತಗಂದಿ ಖಂದುನ ಪಂಥಾ ಥಾಜಿಲಗ ಥಂಬ ಹಾಯ್ಬಸಿ ಫಂಫಂ ಥೋಕು ಪೊಥೋಕ್ಸಿ ಯೌನ ಫಂಬಂಗಂದೆ ಕುಬ್ನ ಯಂಗ್ಸಿನ್ಬ ಚಂಗಿ ಲೈನಾ ಮಸ ಖಂದೋಕ್ತುನ ಚಪ್ಸಾ ಬಿಹಿದಾಗ ಥಾದುನ ಪೊಥೋಕ್ ಹೆಂಗನಬ ಹೊನಮಿನಸಿ ಮಸೀನೆ ಮಸಿ ನೋಮಗಿಲ ಉಸಿಂಗು ವಾಫಂ
0: ಹೌಸೆ ಅದೊಮ್ಮ ತಾವಿರೈ ಲವ್ ಸಿಂಗ್ಗೆ ವಾಫಂದ ಪಾನ್ಗೆ ಲೈನಾ ತಿಲ್ನ ತಾವಿರಿಬಸಿ ಆಕಾಶವಾಣಿ ಇಂಫಾಲ್ಗೆ ಕಂಗಾ ಚನಲ್ಗೆ ಅಯ್ಯಕ್ಕೆ ಥೋರಂ ಪರಿಂಗ್ನಿ ಹೌಸಿಗ್ ತಾವಿಸಿ ಸೋಯಾಮ್ ತೊಂಬಿ ಚನೂನ ಸಕ್ಪ ಮೈದೇ ಸೈದ ꯇꯦꯡꯕꯥꯟꯕ ꯃꯄꯨꯕꯨ ꯁꯩꯊꯥꯕ

ಲೈಕಾಯ್ ಲೈಕಾಯ್ ಲೈಶಂಗ್ ಮಾಂದಪ್ ಖುದಿಂಗ್ಮಕ್ತ ಶ್ರೀ ಜಗನ್ನಾಥ ಇಬುಂಗೋಗಿ ಹರಿ ಧನಿನ ಪುಮ್ನಿಂದಿನ್ಲಿ ಮೈಕೈ ಖುದಿಂಗ್ ಭಕ್ತ ಸಿಂಗಿ ಭೋಜೋನ ಸಿಂಧುಂಗ್ಲಿ ಅಂಗಾಂಗ್ ಅಹಲ್ ನುಪಾ ನುಪಿ ಲೈಸಾಬಿ ಪಾಖಂಗ್ ಖಾಕ್ತಿ ಪುಮ್ನಮಕ್ನ ಈಶ್ವರ್ಗಿ ಸೇವಾದ ಪುಕ್ನಿಂಗ್ ಲುಪ್ನರಿ ಇಂಗಾ ಇಂಗೆನ್ಗಿ ಲೇಪ್ತನ ಚೂರಿಬ ನೋಂಗ್ಲಕ್ತ ಲೈರಕ್ ಖುಲಕ್ ಲಂಬಿ ಸೋರೋಕ್ ಕಯಾದ ಲೈಸಾಬಿ ಪಾಖಂಗ್ ಕಯಾನ ಖುತ್ತ ಥರೋ ಥಂಬಾಲ್ ಗಕ್ತ ಥಮ್ಜೆತ್ ಮರು ಪರೆಂಗ್ ಫೌ ಪರೆಂಗ್ ಖಾಗಿ ಲೈಹೌ ಪರೆಂಗ್ ಲೈಖನ್ ಕಯಾಗಿ ಪರೆಂಗ ಲುಯ್ನನ ಕಾಂಗಿ ಥೊಯ್ದೊಪ್ಪ ಮಗುನ್ ಹಾಬ್ಲಿ ನುಮಿದಾಂಗಿ ಮತಂದನ ಮಾಂದಪ್ ಮಾಂದಪ್ತ ಜೋಯ್ದೇವ್ ವಾಸಪ್ ನುಪಾ ಪಲಾ ನುಪಿ ಪಲಾ ಅಮದಿ ನಿಂಥಿನ ಕೇರಬಿ ಲೈಶಾಬಿ ಸಿಂಗಿ ಕೇನ ಮೌನ ಸಾರಿಬ ಚಾಲಿ ಪುಮ್ನಮಕ್ ಇಬುಮೋಗಿ ಸೇವಾನಿ ಮಥಂಗ್ದ ಖುದೋಲ್ ತಮ್ಜರಿ ಬಿತನ್ ಅಮದಿ ಪ್ರತಿಮಾ ಅನಿಗಿ ಅಪುನ್ಮ ಖೊಂಜೆಲ್ದ ಖೈದೇಮ್ ಇಮೋನ ಸೈರೆಂಗ್ಬ ಅಮದಿ ಸುರ್ಮನಿನ ಸೈರಾಂಗ್ಬ ಇಸೈ ತಪ್ಥಖೋ

0: ಬಿಡಿ. ಓ ಹೆಸಪಿಕಿ ಯಾದ್ರೋ ನಪಾಂದ ಒಕ್ಕು ಇನಲೇ ನಕ್ಲಿ ಹೈಬಿಗಿ ಮತಿಕ್ ನಾ ಮೈಸು ಪಾಂದಿ ಹೇ
1: ಹೇ ಚಂಗನ್ ಬಿ ಅಪಾವ್ ಬಿ ಅತೋಂ ಬಿ ಮೀಗಿನ ಪಾಮುನ್ ಬಿ
0: ಹಾಯೋ ಅತೋಂ ಬಿ ಹೈಬ ನತಿ ಏ ಅರೆ ಪಿ ಹೈಬ ನೇ ಅರೆ ಪಿ ಅಹೇನ್ ಬಿ ನುಕ್ಸಿ ತೋಂ ಬಿ ನುಕ್ಸಿ ತೋಂ ಬಿ
1: ಅಹಿಗಿ ನಿಪಾ ಸೆ ನತ್ರ ಬದಿ ನಿಪಾ ಅಮತ ಲೈ ಜದ್ರ ಬ್ರೋ ಮತು ಮಸಾ ಲೈರ ಬದಿ ಪಾ ಫಾರಿ ಬಿ ನಂಗ್ ಬು ನುಪ್ಪಿ ನಿ ಹೈರ ಸೆ ನಿ ಹೇ ನಕೋಯ್ ಸೆ ನುಪ್ಪಿ ಖುನಾಯ್ ಸಿ ಬು ಸೆನ್ ಥಾನ್ ಬಿ ಮಹಿಕ್ ನಿನ್ ಹೇ ಮಹಿಕ್
0: ನುಪ್ಪಿ ಗೆರೆ ಬಿ ಸತಿ ಫುಜೇಂಗ್ ಜ ಬಬೋ ಕರಕ್ ಪಿರಿ ಬರೋ ಇಸೇನಾ ಒಂಗಮಬದಿ ಇಸೇಸು ಮತು ಮಚಾಲೆರೆ ಬನಿ ಪಾ ಫಾಬಿ ಯೋ ಥೌನಾ ಲೈಬಿ ಐಗುಂ ಬನಿ ಸಂದೋಕ್ ಪಿಗೆ
1: ನಖೋಯ್ ಗಬಿ ಮಹಿಕ್ ಸಿಂಗ್ ಸೆ ಲೈಬದ ಕಿನಿನ್ ಹೇ ಸನಾ ಲೈ ಬಾಕ್ ಸೆ ಲೈ ಖಾತ ಹಲಿ ಬಸೆ ನುಪ್ಪಿ ಗೆ ಇಜ್ಜತ್ ಮಗಲಿ ಬಸೆ
0: ಅದುಂ ನಗದಿ ಹೈರಕನು ಕೋ ಇಸೇ ಖೋಯ್ದೌನನೆ ಅಖೋಯ್ಸು ಇವಾಯಿ ಪುರೋಬಗೆ ಮರುಂ ಥು ಇಮಿತ ಇಸಾಯಿಸು ಉಜದುನನೆ ಇಂಗ್ ನಾ ತಮ್ನ ಪಾಂಜನಿಂಗ್ ಬನಿ
1: ಯಾದನೋನಿ
0: ಹೀರಾಯ್ ಬಗ್ನ ಥೀದುನಾ

0: 건강의 타우람 따비래.
1: 나진카이가 HIV 테스트 오르게 도와.
2: 카이유는 아바니 디 HIV 테스트 오도이데.
1: 이바니 로홍마기 아한 마센 하이나크레. 아다 이바니 HIV 테스트 오토 우세나 하이나람바.
2: 나바니 디 양쿠이레 다이네 강나락바. 아두가 카이기노 HIV 테스트 오도이데. 나바니기세 아마나 아마부 얌 타자나 다바이 와니네.
1: 아두이나 테다. HIV 테스트 오토 도나 HIV 레이 나트라가 레이티나 강도 파이브세. 얌나 파바 타박니. 마시 학장 판에 레이바 아마디 아쿠야니기 동기 분시기다막니. 아두나 HIV 테스트 오 도나 이사기 HIV 스테이터스 강도 파이브세. 루틴 헬스 체크업기 서로 아모 헬라다바네.
2: 아이쇼 HIV 테스트 오토 톡닝에 두다 카이금 포지티브 오이라가디 마얌나 카고이드로.
1: HIV 테스트 오 바이브세. 컨피덴셜니. 아두가 난기 테스트 키 리졸다 나마타다 하이도 오 아두 낭나 에츠 키 마람다 헤나 칸닝아바디 HIV 헬라인 넘버 1097 다 콜톱살로 아데기 아쿠파마로 로이나 칸가니 찰라케코
3: Directorate of Veterinary and Animal Husbandry Manipur na tholakpa cherola magi matung ina academic session lisangani kunteruk kuntereti oina jahi manga makhai gi BVSC and AIS degree course state government nominee oina tamning ba 21st June 2026 ta pangtoki ba NEET UG 2026 qualified oiraba candidate singna July 19 thoi dagi departmental website manipurbeti.mn.gov.in da online application thajin birakpa yaragani selection NEET score ಮತ್ತೆ ಪಾಂಥೋಕ್ ಜಗನಿ ಅಕುಪ ಮರೋಲ್ ಡೈರೆಕ್ಟೊರೇಟ್ಗೆ ನೋಟಿಸ್ ಬೋರ್ಡ್ ಡಿಪಾರ್ಟ್ಮೆಂಟಲ್ ವೆಬ್ಸೈಟ್ ಅಮದಿ ಲೀಡಿಂಗ್ ಲೋಕಲ್ ನ್ಯೂಸ್ ಪೇಪರ್ ಸಂಗದಿಗೆ ಖಂಗ್ಬಿಬ ಯಾಗನೆ
4: ಬ್ಲಡ್ ಕ್ಯಾನ್ಸರ್ ಮರುವಿನ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕೇಮಿಯಾ ಲಾಯಂಗ್ಲಬ ಮತ್ತುಂದ ಕ್ಯಾನ್ಸರ್ ಸೆಲ್ ಕಯ ಯಾಮ್ನ ಯಾವುದೇ ಖಂಗ್ರೋಕ್ನಬಾ ಮೆಜರೇಬಲ್ ರೆಸಿಡುವಲ್ ಡಿಸೀಸ್ ಟೆಸ್ಟ್ ಅಸಿ ನೋಟ್ ಈಸ್ಟ್ ಅಹಾನ್ಬೋ ಇನ ದ ಬ್ಲೆಸ್ ಡಯಾಗ್ನೋಸ್ಟಿಕ್ಸ್ನ ಮಿಯಾಮ್ಗಿದಮಕ್ ತೌಜಬ ಹೌಜರೆ ಬ್ಲಡ್ ಸೆಲ್ ಲಿಸಿಂಗ್ ತರಾಗಿ ಮನುಂದ ಅಮ ಫಾವ ಯಾವುದ್ರಗದಿ ಮಿಯೋಯ ಅದು ಎಮಆರ್ಡಿ ನೆಗೆಟಿವ್ ನಿ ಹಾಯ್ನ ಲೌಗನಿ ಟೆಸ್ಟ್ ಅಸಿಗಿ ಮತ್ತೆಂಗ್ನ ಕರಿಗುಂಬ ಸೆಲ್ ಅಮ ನತ್ರಗ ಅಮದಗಿ ಹೆನ ಫಂಗ್ಲಗನ ಎಮಆರ್ಡಿ ಪಾಸಿಟಿವ್ ನಿ ಪಾಸಿಟಿವ್ ಒಯರ್ಬ ಮಿಯೋಯ ಅದು ಟ್ರೀಟ್ಮೆಂಟ್ ಮಖಾ ಚಥಗನಿ ಮಲ್ಟಿಪಲ್ ಮೈಲೋಮಾ ಎಮಆರ್ಡಿ ಮಣಿಪುರದ ಅಹಾನ್ಬೋ ಇನ ಹೌಜರೆ ಮಸಿಗಿ ಮಥಕ್ತ WBC ಕಾ ಹೆನ ವಾಂಕಲಕ್ಪ ಲೈನಾ chronic myeloid leukemia asi diagnosis taunana bagidamak BCR ABL mutation test tangai fadana taudaba yadi test asi manipur da ahan boina the blaze diagnostics ta tauzari loinana makhal kayagi hematology test sing su tauzari the blaze diagnostics porompath infar
3: tongan tongan ba central agricultural university singda state nominee oina bsc honors horticulture course tamna bagi selection qet ug 2026 ki mark basis ta khallagani pijeri ba university college singdi college of horticulture and forestry pasighat arunachal pradesh college of horticulture barmoek sikkim amadi college of horticulture thenjol mizoram 10+2 pass tawra ba candidate singna general amadi obc gi na cha da yangkhai aduga schedule tribe schedule caste pw third gender gina chadani phu phangba august ki tang 13 phawbada masagi chahi 16 surub singna apply tawbirak pa yaragani form lawbagi matam july 19 dagi august 4 phawbani form pisin bagi aroiba matam na august 4 gi nungthil pungmari makhai phawbani akupamarol departmental website www.horticulture.mn.gov.in natraga directorate of horticulture and soil conservation sanjen thongi office dagi khangbi ba yagani ಹೌಕಿಬ ಇಂಗ್ಲಿಸಿಂಗನಿ ಕುಲುಮ್ದೊಯಿಗೆ ಜುಲೈಗೆ ತಾಂಗ್ ಅಮ ಥಾಂಗ್ಜೆ ನುಮಿತ್ಗೆ ಲೈಬಕ್ ಥಿಬ ಥೌಗ್ದೊಕ್ ಅಮದ ಲೈಖಿದ್ರಬ ಕೊಂಗ್ಪಾಲ್ ಖೈದಿಮ್ ಲೈಕೈದಗೆ ವೈಖೋಮ್ ನಿಲ್ ಕಮಲ್ ಬೋಯ್ಚಾ ಹೈರಗಸು ಖಂಗ್ನಬ ಮಿಯಾಮ್ನ ನೋಂಗ್ಪೊಕ್ ಯೊಯ್ರೇನ್ಬ ಹೈನ ಮಿಂಗ್ಥೋನ್ ಪೀಕ್ರಬ ಮಹಾಕಿ ನಿಂಗ್ಸಿಂಗ್ ಮಿಟಮ್ ಅಮ ಮೈಕುಮ್ ಹಾಂಗ್ದೊಕ್ಪಗಿ ಥೌರಂ ಲಾಗ್ಲಿಬ ಜುಲೈಗೆ ತಾಂಗ್ ಕುನ್ಮಂಗ ಇಂಗೆನ್ಗೆ ತರಾಮಥೊಯ್ ನಿಪಾನ್ಬ ಥಾಂಗ್ಜೆ ನುಮಿತ್ಗೆ ಅಯುಕಿ ಪುಂಗ್ ಮಾಪನ್ ಮಖೈ ತಾಬದ ಕೊಂಗ್ಪಾಲ್ ಖೈದಿಮ್ ಲೈಕೈದ ಪಾಂಗ್ಥೋಕ್ಚರಗನಿ ನುಮಿತ್ ಅಸಿದ ಮಿಯಾಮ್ನ ಸರುಗ್ ಯಾಬಿರನಬ ಪೌಜೆನ್ಜರಿ ಪೌಜೆನ್ಜರಿಬ ಸಿಂಗ್ ವೈಖೋಮ್ ಇಬೋಯಾಯ್ಮಾ ಅಪೋಕ್ಪ ಅಮದಿ ವೈಖೋಮ್ ತೋಂದೋನ್ ಅಪೋಕ್ಪಿ ಕೊಂಗ್ಪಾಲ್ ಖಾಯ್ದೆಮ್ ಲೈಕೈ
0: ತಾಬಿರಿಬ ಶಿ ಆಕಾಶವಾಣಿ ಇಂಫಾಲ್ನಿ ಸದಜರಿಬ ಥೌರಂ ಪರೆಯಂಗಸಿಗೆ ನುಮಿದಾಂಗ್ ಪೊಂಗ್ ನಿಪಾನ್ ತಹಂಜಗನಿ ರೇಡಿಯೋ ಲೀಲಾ ನೋಂಗ್ಮ ಲಾಕೆ ಅಹನ್ಬ ಶರು ಲೀಲಾ ಸನ್ನಬಿಗದವನ ಮಣಿಪುರ್ ಡ್ರಾಮಾಟಿಕ್ ಯೂನಿಟ್ ಪೂ ಮಪಲ್ ಮಖೈ ತಾಬ ಮತಂದ ಥಂಜರಿ ಕೋಯ್ನ ಚತುನ ಇಶೈ ಖನ್ಬ ಗಸಿಗಿ ಥೌರಂ ಲಾಂಥೋಕ್ ಬಿಗದಬ ಸಿಂಗ್ದಿ ತಂಭಾವನಿ ಲುಕ್ರಾಮ್ ಅಮದಿ ಲೌರೆಂಬಂ ತುರಿಶ್ ಆಕಾಶವಾಣಿ ಇಂಫಾಲ್ ಹೌಸಿಂಗ್ ನಮಿದಾಂಗಿ ಪುಂಗ್ ತರೆತ್ ಮಖೈ ತಾರೆ ಮಣಿಪುರಿದ ಪಾವ್ ತಾವಿರಶೇ

0: ತಾವಿರೆ, ಗಾಶೆ ಪಂ ಸನ್ನ ಥೊಯ್ ಚನ್ನು ಸಪ್ಪ ಖುನ್ನುಂಗಿ ಸೈ ಮತಾಂಗ್ನ ಖಮ್ಮ ನೊಂಬಾಲ್ ಅನಿನ ಲೈಲಾಂಗ್ಬಗೆ ಮತಾಂ. ಆಕಾಶವಾಣಿ ಇಂಫಾಲ್ ಹೌಜಿ ಸಂದೋಕ್ಷರಿ ಕೋಯ್ನ ಚತ್ತುನ ಇಸೈ ಖನ್ಬಗೆ ಥೌರಂ ಥೌರಂ ಲಾಂಥೋಪಿದಿಬಸಿಂಗ್ದಿ ತಂಪಾಮನಿ ಲುಕ್ರಾಮ್ ಅಮದಿ ಲೌರೆಂಬಂ ತುರಿಶ್.
1: ಟೂರಿಸ್ ಕೋಯ್ನ ಚತ್ಪ ಥೌರಂಗಿ ಅಕೋಯ್ನ ಹುಜಿಕ್ ಲೈರಿಸೆ ಫೈರಂಬಂ ಬಜಾರ್ ಮನುಂಗಿ ಉರುಕ್ ಮಹಲ್ ಥಿಯೇಟರ್ ಮ್ಯಾಮ್ನ ಹೈನಬ ಅದುಗ ಜೋನೋಸ್ಟೋನ್ಗಿ ಅದಗಿ ಮಪಾಲ್ ಕಾಂಗ್ಜಿಬು ಮಯಾದನೆ ಮಫಮ್ಸಿದೈದ ಹುಜಿಕ್ ಮ್ಯಾಮ್ ತಿಲ್ಲಿಬ ಉರಿಬಸೆ ರಥ ಜಾತ್ರಾ ಫೆಸ್ಟಿವಲ್ ಸು ತೌಬಗಿ ಮಿ ಮ್ಯಾಮ ತಿಲ್ಲೆಕೋ ಅದು ಮತಕ್ತ ಹುಜಿಕ್ಸೆ ಕಾಂಗ್ ಮನುಂಗ್ಜು ಓಯ್ಬನಿನ ಸ್ವಾಯ್ದಗಿ ದುಮ್ ಅಕೋಯ್ ಥೌರಂಜಿ ಹೌರಸಿರ ಕಲಿ ಕಲಿ
2: ಅದುನ ಸುಸಾನಾ ದೌಮಾಲೆ ತಮೋ ಹೈಬದಿ ಕಾಂಗ್ ಮನುಂಗಿ ಫೆಸ್ಟಿವಲ್ ಓಯ್ಬನಿನ ಕಾಂಗ್ಗಿ ಮತಾಂಗ್ದ ಸು ಲೋಕ್ಷಲ್ಲಗ ಸೇ ಮಖಲನ್ಬದ ಹೆನ ಫಜಗದೌಬ ಮಾಲೆ ತಮ
1: ಚಿದೈದ ಅಕೋಯ್ ಮರು ಮಪಾಂ ಖರ ಲೈರೆ ಟೂರಿಸ್ಟ್ನ ವಾರಿ ಹೆತ ಹೋಬಿರ
2: ಹೋಯ್ ಅಕೋಯ್ನ ಲಾಕ್ಚರಿಬಸೆ ಆಕಾಶವಾಣಿ ಇಂಫಾಲ್ಗಿ ಕೋಯ್ನ ಚತುನ ಇಸೈ ಖನ್ಬ ಅದುಗಿ ಥೌರಂಗಿ ಮನುಂಗ್ ಚನ್ನನಿ ಸುಮ್ಗಿ ಮಿಂಗ ಲೈಫಂಗ ಹನಂತ ಖಂಗ್ಚಗಿ
3: ಐಗಿ ಮಿಂಗ್ಜೆ ತಖೇಲಂಬಂ ನನೌ ತೋಮಸಿಂಗ್ ಲೈರೆನ್ ಸಜಿ ಮಮಾಂಗ್ ಲೈಕೈದಗಿ
2: ಅದು ಯಾಮ್ ಲಾಕ್ನ ಸು ಲಾಗ ಲೈಬಿರಮಿ ಕೋ ಮಫಂಸಿದ ಮಫಂಸಿದ ಕೈ ದೌಬ ಲೈಬಿರಂಬನು
3: ಸಿಜೆ ಕಾಂಗ್ ಫೆಸ್ಟಿವಲ್ ಹೈತಾರೆ ರಂಗನಿ ಕೆತ್ತನ್ ಸೊಸೈಟಿ ನ ಸಂಗಾಯ್ ಪ್ರೌ ಸ್ಕೂಲ್ ಗೆ ಅಪೋಸಿಟ್ ಲೈಬಸೆ ಸಿಜಿಗ್ನ ಸಿನ್ಬ ಚೈ ಕುದಿಂಗ್ ಗೆ ಮಮಾಂಗ್ ಸಹಿದನ ಇಬೋ ಯಾಮ ಸಂಗ್ಲೇನ್ ಹರಿಬದು ದೇಜ ಸಿಲ್ಲೆ ಅಂತಕ್ಷಿದ ರೂಮ್ ಹನ್ ಥಿಯೇಟರ್ ಸಿದೈದ
1: ಸಿಲ್ಲೆ ಕರಿ ಕರಿ ಸಿಗಿ ಫೆಸ್ಟಿವಲ್ ಸಿಗಿ ರಂಗನಿ ಕೆತ್ತನ್ ಸಿದ ಥಾಬದ ಕೊನಿ ಉಜರಿಸೆ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಮಣಿಪುರ್ ಕಲ್ಚರ್ ಹೈಬನಿ ಕರಿ ಕರಿ ಥೌರಂನು ಸಿದ ಯಾಮ ಮಕ್ಮುನೆ ಪಂಥುಯಿಸೆ
3: ಅಂದ್ರೆ ಕೊಯಿಗೆ ಕಾಂಗ ಮರಿ ಲೈನಬ ಜಗೋಯ್ದ ಹರಗನ ದಶಾವತಾರ ಗುಂಬ ಅದಗಿ ಕೊಯಿಗೆ ಖುಬಾ ಇಸೈ ಜಗೋಯ್ದ ಸೋಲೊ ಡಾನ್ಸ್ ಮಖನ್ ಯಾಮೆ ಸಂಗ್ರಿತೋನ್ ಗೆ ಸುಮ್ಮ ಇಶೋರ್ ಗೆ ಮರಿ ಲೈನಬ ಸಿಜನ ಕೆಸಿ ಸಿಜನ ಹೊಜಿ ಅದುಮ್ ನಸಿ ಪುಂಗ ಅಹುಮ್ ಸೋಯ್ದಗಿ ಮರಿ ದೈ ಸೌ ಹೈತಾರೆ ಅದುಮ್ ಮೋರೆ ಪುಂಗ ನಿಪಾನ್ ಸೋಯ್ಬೋಕ್ಸೆ ಅದುಮ್ ಬಜಾರ ಅದ ಲೈ ಮ್ಯಾಮ್ ಸೆ ಲೋಯ್ನ ಸೇವಾ ತೋಯ್
1: ಹೋಯ್ ಹೇಗ್ ಲೇಂಗ ಇಬ ಭಕ್ತಂಗೈ ಭಕ್ತ ಪುನ ಮಕ್ಸೆ ಅದುಮ್ ಪಿಜನ್ ಮಗೆ ಪಿಜಾ ಬಾ ಹೈತಾರೆ
3: ಹೈಂಗ್ ಜು ಇಮಾ ಕೈ ಥೆನ್ ಜಿಗೆ ಮಮಾಂಗ್ ಮಕ್ತದ ಮಫಮ್ ಅಹುಮ್ ಮರಿ ಸೇದ ಕೈ ಕೆಸಿ ಜೆ ಸೇವಾ ತೋನೆ ನದ ಮೈತಾಜೆ
2: ಅದು ಕಾಂಗ್ಸಿ ಹೇಗ್ ಹೌಬದಗಿ ಲೋಯ್ಬ ಭಾವಬಗಿ ಫೆಸ್ಟಿವಲ್ ಓಯ್ದರೆ
3: ಓಯ್ದೋನಿ ಓಯ್ದೋನಿ ಲೋಯ್ಬ ಭಾವು ತೋದು
2: ಅದು ಸಿಗಿ ಮನುಂಗ್ ಚನ್ನ ಜಗೋ ಇಸೈನ ಚಿಂಗ್ಬ ಮಯಾಮ್ ಅಮ್ಸು ಲೇನ್ ತಾಕ್ಪಿರೆ ಕೋ ಯಾಮ್ ನುಂಗಾಯ್ಜೆ ಸೋಂಗ ಸುಂಗ ಹಾಕ್ ಥೆನ ಅದು ನವರಿ ವತೈ ಸನಬ ಅದು ಅಖೋಯ್ ಸೇ ಆಕಾಶವಾಣಿ ಇಂಫಾಲ್ಗಿ ಮೈಕೆದಿಗಿ ಲಕ್ಸಬನಿ ಅಖೋಯ್ಗಿ ಥೌರಂನ ಚಿಂಗ್ಬದಿ ತಾವಿ ಬಲೈಬಿ ಬ್ರ
3: ಅದುಮ್ ತಾಜೆ ಯೆ ಮಾರ್ನಿಂಗ್ ಗೆ ಅದಗಿ ಪಾವ್ ಜಿಮದಿ ಅದುಮ್ ಕಂಪಲ್ಸರಿ ತಾರೆ ಇಸೈ ನುಂಗಾಯ್ಗಿ ಥೌರಂ ಅದುಮ್ ಕಾಂ ಹಂಗಜಲಕ್ ಪೊಜಿ ತಕೋಜು ಕರಿ ಕರಿ ಕೆನೋ ನೋ ಜಮುನ್ನ ದಿಕಂಗ್ದಿ
2: ತಮೋ ಥೆಂಗನಜರಿ ಬತಮೋ ಸಿನ ಸುಖ ಹೈಬಿರಿ ಸೇ ಅಖೋಯ್ ಆಕಾಶವಾಣಿ ಇಂಫಾಲ್ಗಿ ಥೌರಂ ಸಿಂಗ್ ಸೇ ಅದುಮ್ ತಾವಿ ಹೈನ ತಾಕ್ಪಿ ಬನಿ ಕೋ ತಮೋ
1: ಹೈದೋರ ಕೋದ ಅಖೋಯ್ಗಿ ಯೆಂಗ್ಬದ ಅಹಾನ್ಬದ ಖಂಗೇದನ ತಾರಂಗದೋಬಗಿ ಅದುಮ್ ಫಿಬಂ ದಿಲೆ ಅಖೋಯ್ ಲಕ್ಸರಿ ಸಿನ ಕೋಯ್ನ ಸಲ್ಲಗ ಇಸೈ ಖನ್ಬೈ ಥೌರಂ ದುನಿ ತಾವಿ ಬರ ಥೌರಂ ಸಿಮದಿ
3: ತೈ ತೈ ಇಸೈ ದಿ ಮ್ಯಾಮ್ ತೈ ಅದು ಸಕ್ಬಜು ಹೈತಬ ಯಮ ಹೈತಿ ಚುಮ್ ಬೈದಿ ಇಸೈ ದಿ
2: ತಮೋ ಅಖೋಯ್ನ ಇಸೈ ಸೋ ಹೈರಕನಿ ಹೈನ ಹಾನ ಖಲ್ಲಬ ಮಾಲಿಕ ಸಕ್ಬಸು ಬಿ
1: ಥೌರಂ ಮರುವೈನ ಥೌರಂ ಸಿ ತಾವಿ ಬನಿನ ಇಕಂ ಖಂಗೋದನ ಕೋಯ್ನ ಸತ್ಬಗಿ ಟೀಮ್ ಸಿ ಸಮಾನಗ ಥೆಂಗನರಗ ಸಮಾನ ವಾರಿ ಸಾಬ ಫಂಗಬಸಿ ಕರಿ ಫೌಬಿ ಥಮೋಯ್ದ
3: ಯಮ್ ನುಂಗೈಜೆ ಸಮಾನ ರೇಡಿಯೋಗ ಅಮುಕ್ತ ಜುವಾರಿ ಸಾಬ ಫಂಗಜದ್ರಿ ಗಸಿ ನಹಾನ್ ಬನೆ ಐದಿ ಫಂಗಿಂಗ ದೆ ಸೇಮ್ ದೆ ಕಲೌರಗೆ
1: ಯಾಯೆ
3: ಐ ಹೇಗ್ ಪಾಮ್ಜಬ ನಾ ವೈನ ಸಕ್ಬ ಚಂದ್ರಮುಖಿ ಅಂತ ಹೌದು ಅದು ದುಮ್ ದಂಗಿ ಪಾಮೆ ಮಕ್ಕ ಹಾಪೆದಂ ಬೇಹನ ಫಾದೆ ಕೋ ಸೇಂಗ ಹಂಗ ಮದಿ ಅಂತಲ್ಲಿ ಚಂದ್ರಮುಖಿ ಕದಾಯ್ದ ಗಿಲೌರು ಬನೋ ನಂಗಿಲೈ ನಾ ಸಿಂಗ್ ಅಸ್ಯಾಮ್ ಹೈತ್ರೆ ತಮೋ
2: ತಮೋ ಇಸೈ ಸೇ ಹೈತೇರಿ ಹೈಬಿರೆಕ್ವ ಅದುಗ ಹೌರಕ್ಪಗಿ ಸೂರ್ಸಿದಿ ತಮೋ ಇಸೈ ಹೈಬಗಿ ಖೊಂಜೆಲ್ದ ಸಲಕ್ಪಗಿ ಸೂರ್ಮದಿ ತಾಯ್ಕೊ
1: ಕೊಯ್ ಉಹೈ ಪಾನ್ಬ ಊನ ಕೊಯ್ ಮರು ಲು ಏದು ತಸಿಂಗ್ ನಾ ಹೈರ ಬದ
2: ಪೌರೋ ನಿಕೊ ತಮೋ ನಾ
1: ಹೈ ಹೈತೆ ಹೈತೆ ನಾ ಹೈರ ಗದು ಮೆತ ಹೈರಂ ಬನೆ ಬಾ ಇಸೈ ಸೇ ತಮಿನ ರಸಿ ಹನನ ಥಾಕ ಚರಿ

ಆಕಾಶವಾಣಿ ಇಂಫಾಲ್ ನಸ್ತಿ ಸಗೋಲ್ ಸೆನುಮಿಡ್ ಜುಲೈಗಿ ತಾಂಗ್ ಕುಲುಮ್ದೊಯ್ ಕ್ರಿಸ್ತಗಿ ಚಹಿ ಲಿಸಿಂಗನಿ ಕುಂತರು ಇಂಗೇನ್ಗಿ ಮಾಪನ್ನಿ ಪಾನ್ಬ ಸಕಾಬ್ದ ಲಿಸಿಂಗ ಮಗ ಚಮಾಪನ್ನಿ ಫುನಿಪಾನ್ ಹೌಜಿಗಯು ಕಿ ಪುಂಗ್ ಮಂಗ ಮಖಾಯಿ ತಾಕಿಬಗ ಲೊಯ್ನನ ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚೆನೆಲ್ಗೆ ಅಹಾನ್ಬ ಥೌರಂ ಪರಿಂಗ್ ಸಂದೋಕ್ಬ ಹೌಜರಿ ಸಂದೋಕ್ಚರಿಬ ಮೀಡಿಯಂ ವೆಬ್ಡ ಮೀಟರ್ ಚಹುಮ್ ನಿಫು ದಾಸ್ಮಿಗ ಮಾ ಕಿಲೋಹ ಚನಿಪಾಲ್ ಮರಿಫುನಿ ಥೊಯ್ ಥೌರಂ